0: FM Rainbow 101.9 Musically yours.
1: ಕಾರ್ತಿಕ್, ನೀವು ಎಲ್ಲಿಪ್ಪೋ ಕಾರ್ತಿಕ್? ಇದು ಕುದುರೆದು ಕಾರ್ತಿಕ್.
2: ಎಂದುಕ್ ಜೇಸಿ, ಎಂದುಕ್ ಅಲ್ಲ ಅಂಟುನಾವ್?
1: ನಾನು ಒಪ್ಪಕೋರು ಕಾರ್ತಿಕ್, ಮನ ವಯಸ್ಸುಲು ವೇರೆ, ನಾನು ಒಪ್ಪಕೋರು. ಆನೆಗೆ ಸಿನಿಮಾಲಂಟೆ ನೀನು ನಚ್ಚದು ಕಾರ್ತಿಕ್.
2: ಪುನಿ ಸಿನಿಮಾ ಪಾಠ ನಚ್ಚತಾಯಾ? ಅದು ವಿನ್ ಬಿಚ್ಚಿ ಫ್ಲಾಟ್ ಚೇಸ್ತಾ. ಓನ್ಲಿ ಆನ್ ರೈನ್ಬೋ FM 101.9.

0: FM Rainbow 101.9 Musically yours.
1: ಕಾರ್ತಿಕ್, ನೀವು ಎಲ್ಲಿಪ್ಪೋ ಕಾರ್ತಿಕ್? ಇದು ಕುದುರೆದು ಕಾರ್ತಿಕ್.
2: ಎಂದುಕ್ ಜೇಸಿ, ಎಂದುಕ್ ಅಲ್ಲ ಅಂಟುನೋ?
1: ನಾನು ಉಪ್ಪುಕೋರು ಕಾರ್ತಿಕ್, ಮನ ವಯಸ್ಸುಳು ವೇರೆ, ನಾನು ಉಪ್ಪುಕೋರು. ಆನೆಗೆ ಸಿನಿಮಾಲಂಟೇ ನೀನು ನಚ್ಚದು ಕಾರ್ತಿಕ್.
2: ಪುನಿ ಸಿನಿಮಾ ಪಾಠಾಲು ನಚ್ಚುತ್ತಾಯಾ? ಅವಿ ವಿನಿಪಿಚ್ಚಿ ಫ್ಲಾಟ್ ಚೇಸ್ತಾ. ಓನ್ಲಿ ಆನ್ ರೈನ್ಬೋ ಎಫ್ಎಂ 101.9.

0: ಆಕಾಶವಾಣಿ ಎಟ್ 90.
1: ವಕ್ತ ಹುವಾ ಹೈ 2:56 ಔರ್ ಠೀಕ್ 7 ಸೆಕೆಂಡ್. ಆಕಾಶವಾಣಿ ದಿಲ್ಲಿ ಕಾ ಎಫ್ಎಂ ಗೋಲ್ಡ್ ಚಾನಲ್ 100.1 ಮೆಗಾಹರ್ಟ್ಸ್ ಪರ್ ಅಬ್ಸೆ ಬಸ್ ಕುಚಿ ದೇರ್ ಮೇ ಯಾನಿ ಠೀಕ್ 3 ಬಜೆ ಸುನಿಯೆ ಹಿಂದಿ ಔರ್ ಅಂಗ್ರೇಜಿ ಮೇ ಬಾರಿ ಬಾರಿ ಸೆ ಸಮಾಚಾರ್ ಸಮಾಚಾರೋ ಕೆ ಬಾದ್ 3:10 ಪರ್ ಹಮರಾಹಿ ಅರ್ಚನಾ ಸಚ್ದೇವಾ ಕೆ ಸಾಥ್ ತೋ ಇಸಿ ಕೆ ಸಾಥ್ ಅಬ್ ರಾಖಿ ಕೋ ಇಜಾಜತ್ ದೀಜಿಯೇ.